ಕಣ್ಮರ್ ದಬ್ಬ ಅದಿರೆ ಅಬ್ಬಡಿ ದಿಬ್ಬ ಅಡಿ ಸಬಬ್ಬ ಅಬ್ಬ ನೇ ಊರಿಕೆ ಮನಗಾಣ್ಣಿ ನಾ ಪೇರುಕು ತಗಿನೋಣ್ಣಿ ನೇ ಊರಿಕೆ ಮನಗಾಣ್ಣಿ ನಾ ಪೇರುಕು ತಗಿನೋಣ್ಣಿ ಮಂಚಿ ವಾಳ್ಳಕು ಮಂಚಿ ವಾಣ್ಣಿ ಮೋಸಗಾಳ್ಳಕು ಮೋಸಗಾಣ್ಣಿ ಬಸ್ತಿ ಮೇ ಸವಾಲ್ ನಿನ್ನೆ ಕಣ್ಬರ್ಲಾಲ್ ಅರೆ ಬಸ್ತಿ ಮೇ ಸವಾಲ್.